ಸಂಜೀವ್ ಮೀನೋ ನಕ್ಕೆ ಪೊಲೀಸ್ ಗಿರಫ್ತಾರ್ ಕೇಳ ಪಂಚ ಜವಾಬ್ದಾರನ್ ಜೋ ಭೀ ರಿಮಾಂಡ್ ನವರ್ತೋ ಜವಾಬ್ದಾರನ್ ಕೇ ಜೇಲ್ ಕಸ್ಟಡಿ ಕೈ ಹುಯೋ ಫರಿಯಾದಿಯನ್ನ ಜೇ ವಕೀಲ್ ಜೋ ಚವಣ ಆಯ್ದ ಕೇಸ್ ಮೇ ವೀಹ ಜವಾಬ್ದಾರ್ ನಾಮ ಸದಾಯನ್ ಹಿನ ವಕ್ತ ತಾಯಿ ಪೊಲೀಸ್ ಕಾ ಭೀ ಅಖಬರಾಯಿ ನಾಹೇ ಕೈ ಜಾಚ್ ಆಫೀಸರ್ ಫರಿಯಾದಿ ಸಾ ಭೀ ರಾಬ್ತೆ ಮೇ ನಾ ಹೇ ಗಿರಫ್ತಾರ್ ಕೇಳ ಸತ್ ಜವಾಬ್ದಾರನ್ ಮಾ ಬಿನ್ ಕೇ ಎಫ್ ಐ ಆರ್ ಮೇ ನಾಲೋ ಶಾಮಿಲ್ ನ ಹೋಣ ಕರೆ ಆಜಾದ್ ಕಯ ಹುಯೋ ಕರಾಚಿ ಯೂನಿವರ್ಸಿಟಿ ಜೇ ಸಿಂಧಿ ಶೋಬೆ ಮೇ 35 ಕಾ ವಧೀಕ ಜವಾಬ್ದಾರನ್ ಹಮಲೋ ಕರೆ ಉಸ್ತಾದನ್ ಶಾಗಿರ್ದನ್ ಸಿಂಧಿ ಶೋಬೆ ಜೇ ಮುಲಾಜ್ಮನ್ ಕೇ ತಶದ್ದುದ್ ಕರೆ ಸಫಲ ಕಯ ಹುಯೋ।